0: to tune in? Jump on the internet, stream live at www.alive905.com.au.
1: ಲಸಿಕೆಗಳು ನಿಮ್ಮ ಮಕ್ಕಳನ್ನು ಮೀಸಲ್ಸ್, ನಾಯಿ ಕೆಮ್ಮು ಮತ್ತು ಇನ್ನೂ ಹಲವು ಗಂಭೀರ ಕಾಯಿಲೆಗಳಿಂದ ರಕ್ಷಿಸುತ್ತವೆ.
2: Are you considering selling your property hassle-free? Property Services Agency is here for you. Their unbeatable sales commission starts from just 1%. Enjoy the perks with a free video, photos, a floor plan, signage, plus your property listed on major sites for free for any sales listings. For stress-free property management, they've got you covered. They offer free photos and listings on major sites as your property deserves the best. Be trouble-free and contact them today. PropertyServicesAgency.com.au. Station sponsor.
1: ನೀವು ಪ್ರತಿ ವರ್ಷ ತೆಗೆದುಕೊಳ್ಳುವ ಫ್ಲೂ ಲಸಿಕೆ ನಿಮಗೆ ಗಂಭೀರ ಕಾಯಿಲೆಗಳಿಂದ ಅತ್ಯುತ್ತಮ ರಕ್ಷಣೆ ನೀಡುತ್ತದೆ. ಹಿಂದೆ ನಿಮ್ಮ ವೈದ್ಯರ ಬಳಿ ಅಥವಾ ಔಷಧಿಕಾರರ ಬಳಿ ಫ್ಲೂ ಲಸಿಕೆಯ ಸಮಯ ನಿಗದಿಪಡಿಸಿಕೊಳ್ಳಿ. healthdirect.gov.au/nsw-flu-vaccine ವೆಬ್ಸೈಟ್ಗೆ ಭೇಟಿ ಕೊಡಿ. healthdirect.gov.au/nsw-flu-vaccine ವೆಬ್ಸೈಟ್ಗೆ ಭೇಟಿ ಕೊಡಿ.

0: Alive 90.5.
1: ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.